0: ಮಾಡು ಅನೆ ಕಟ್ಟಿನ ಮಾಂದಲ ಸೀರೆ ಮಾಡುವರ ಅಲಕಾಶ ವಸಿ ಅಮ್ಮ ನೀಲಲ್ಲೋ ನಾ ತಾನು ನೀಲಿಂದ ಬ್ರಿಕ್ಕಿಂದಿ ನಡುಕೋಪಕ್ಕೊಚ್ಚಿಂದು ನಾಲ್ಕು ಮೂರಲ ನೀಲು ಒಪ್ಪಿ ನಡುಕೋಪಕ್ಕೊಚ್ಚಿ ನೀಲವಿಂದ ನಿಲಬಡ್ಡ ರಾಜ ಚೂಡಣ್ಣಿ ನಾ ಸತ್ಯಮು
1: ಲೇದು ಲೇದು ನಿಲಬಡ್ತಾ ಬೆಚ್ಚನು ನು ಮುನುಗ